0: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕುಮಾರ್ ಎಫ್ ಕಣವಿ ಅವರು ಹಾಡಿರುವ ಕಡಕೋಳ ಮಡಿವಾಳೇಶ್ವರ ಅವರ ಒಂದು ರಚನೆ, ಶಿವನೇ ನೀ ಬಿಡದೆನ್ನ ಕಾಯೋ.
2: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಕಡಕೋಳ ಮಡಿವಾಳೇಶ್ವರ ಪ್ರೆಸೆಂಟೆಡ್ ಬೈ ಕುಮಾರ್ ಎಫ್ ಕಣವಿ. ಶಿವನೇ ನೀ ಬಿಡದೆನ್ನ ಕಾಯೋ.

0: ಜೀವಕರ್ತೃತ್ವದ ಭ್ರಮೆಯ ಬಿಡಿಸೋ. ಜಯೇಶ ವಿಠಲರ ರಚನೆ ಇದು. ಎ ವಸುಧಾ ಹಾಡಿದ್ದಾರೆ.
1: ಎ ವಸುಧಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಜಯೇಶ ವಿಠಲ. ಜೀವಕರ್ತೃತ್ವದ ಭ್ರಮೆಯ ಬಿಡಿಸೋ.

0: ನಿಟಿಲಾಕ್ಷನ ಭಜಿಸು ಹೇ ಮನುಜ. ಘನಮಠ ಶಿವಯೋಗಿಯವರ ರಚನೆ ಕೇಳಿ ಶರಣ್ ಕುಮಾರ್ ಜಾಲಹಳ್ಳಿ ಹಾಡಿದ್ದಾರೆ.
1: ನಾವು ಶರಣ್ ಕುಮಾರ್ ಜಾಲಹಳ್ಳಿ ಪ್ರೆಸೆಂಟಿಂಗ್ ನಿಟಿಲಾಕ್ಷನ ಭಜಿಸೋ ಹೇ ಮನುಜ, ರಿಟನ್ ಬೈ ಘನಮಠ ಶಿವಯೋಗಿ.
2: ನಿಟಿಲಾಕ್ಷನ ಭಜಿಸೋ

0: ಉಪೇಂದ್ರ ಭಟ್ ಅವರು ಹಾಡಿರುವ ಒಂದು ಭಕ್ತಿ ರಚನೆ ಮಾರುತಿ ಮಜ್ಜನಕ ಮಾರುತಿ.
1: ನೌ ಲಿಸನ್ ಟು ಉಪೇಂದ್ರ ಭಟ್, ಮಾರುತಿ ಮಜ್ಜನಕ ಮಾರುತಿ.

0: ಬಾಲಹನುಮ ಬರಲಿಲ್ಲವಮ್ಮ, ಹರಿದಾಸರ ರಚನೆ ಇದು, ಮಾಧವಗುಡಿ ಹಾಡಿದ್ದಾರೆ.
1: ಬಾಲಹನುಮ ಬರಲಿಲ್ಲವಮ್ಮ, ಅ ಕಾಂಪೋಸಿಷನ್ ಆಫ್ ಹರಿದಾಸ, ರೆಂಡರ್ಡ್ ಬೈ ಮಾಧವಗುಡಿ.

0: ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಜಯದೇವ ಅಷ್ಟಪದೆ ಮಾಧವೇ ಮಾಕುರು ಮಾನಿನಿ.
1: Dear listeners, now listen to M. Balamurali Krishna presenting a composition of Jayadeva Ashtapadi, Madhave Makuru Manini.

0: ನಿನ್ನನ್ನು ಆಶ್ರಯಿಸಿದೆ ನಿಗಮ ಗೋಚರ ಕೃಷ್ಣ. ಪುರಂದರದಾಸರ ಒಂದು ರಚನೆ ವಿ ರಾಮರಾವ್ ನಾಯಕ್ ಹಾಡಿದ್ದಾರೆ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ರೆಂಡರ್ಡ್ ಬೈ ವಿ ರಾಮರಾವ್ ನಾಯಕ್. ನಿನ್ನಾಶ್ರಯಿಸಿದೆ ನಿಗಮ ಗೋಚರ ಕೃಷ್ಣ.

0: ಸಿ ಕೆ ತಾರಾ ಹಾಗೂ ವೈ ಎಸ್ ಇಂದಿರಾ ಅವರ ದನಿಯಲ್ಲಿ ಗೋಪಾಲದಾಸರ ಒಂದು ರಚನೆ ಚಂದ್ರಗುಣ ಸಾಂದ್ರ.
1: ನೌ ಸಿ ಕೆ ತಾರಾ ಅಂಡ್ ವೈ ಎಸ್ ಇಂದಿರಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ ಚಂದ್ರಗುಣ ಸಾಂದ್ರ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಗೀತೆಗಳನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಭಕ್ತಿ ಸಂಗೀತದ ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program is a contribution of Akashwani Bengaluru, anytime, any music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಅಮ್ಮ. ದೇವ ಮನೋಹರಿರಾಗದ ಕೃತಿಯ ಚರಣವನ್ನ ಒಂದೊಂದೇ ಸರಿ ಸಾಹಿತ್ಯ ಹಾಡ್ಬಿಡು. ಮುಂದಕ್ಕೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಿನಗೆ ಅದರ ನೆರವನ್ನು ಸ್ವರವನ್ನು ಹಾಡೋದಕ್ಕೆ ಅವಕಾಶ ಬೇಕಾಗ್ತದೆ.
1: ಆಯ್ತು.

0: ಆಮೇಲೆ ಚಿಟ್ಟೆ ಸ್ವರ ಹಾಡಿ ಪಲ್ಲವಿಯನ್ನು ಹಾಡೋದು.
1: ಇಲ್ಲಿ ಬರೀ ನೀವು ಸ್ವರವನ್ನು ಮಾತ್ರ ಹಾಕಬಹುದು, ಕಲ್ಪನಾ ಸ್ವರವನ್ನ ನೆರವಲ್ ಮಾಡಲ್ಲ ಅನ್ನೋದಾದ್ರೆ

ಪ್ರತಿ ಜಾಗಕ್ಕೂ ಇಲ್ಲಿ ನೀವು ಸ್ಮರಣ ಸದಿಪದೇ ಇದೆಯಲ್ಲಮ್ಮ ಸನಿ ದ ನಿಪ ಪದ ನಿ ಸದ ನಿಪದ ಮೇ ಹಾಡ್ಕೋಬಹುದು. ಓಕೆ, ದ ನಿ ಸ ನಿ ಸದ ನಿಪದ ಮೇ. ಆದ್ರೆ ನೆರವಲ್ ಮಾಡಿ ಹಾಡಬೇಕು ಅಂತಂದಾಗ ಅನುಪಲ್ಲವಿ ಬಹಳ ಸುಂದರವಾದಂತಹ ಒಂದು ಜಾಗ ಅಂತ ಅನ್ಸುತ್ತೆ. ಹಾಡು

ನಿಸ್ತಾರವಾಗಿ ಹಾಡಬಹುದು. ರಾಗವನ್ನ ಹತೋಟಿಲಿಟ್ಕೊಂಡ್ರೆ, ರಾಗ ನಮ್ಮ ಮನಸ್ಸಿನಲ್ಲಿ ಸರಿಯಾಗಿ ರಾಗದ ಭಾವ ಊರಿದ್ರೆ ಆ ಸಾಹಿತ್ಯ ಲಾಲಿತ್ಯತೆ ಹೇಗಿದೆ ಅಂದರೆ, ಯಾವ ರೀತಿಯಲ್ಲೂ ಆ ಸಾಹಿತ್ಯವನ್ನು ಹಿಂದೆ ಮುಂದೆ ಮಾಡಿದ್ರೂ ಅರ್ಥವನ್ನು ಕೊಡುವಂತಹ ಒಂದು ಸೌಂದರ್ಯ ಆ ಸಾಹಿತ್ಯದಲ್ಲಿದೆ. ಅದರಿಂದ ನೆರವಲ್ ಅನ್ನೋದು ಸಾಹಿತ್ಯ ವಿನ್ಯಾಸಕ್ಕೆ ನೆರವಲ್ ಅಂತ ಕರೆಯೋದು. ಆದ್ದರಿಂದ ಸಾಹಿತ್ಯದಲ್ಲಿ ಅಡಗಿರುವಂತಹ ಆ ವಾಗ್ಗೇಯಕಾರನ ಭಾವವನ್ನು, ಅರ್ಥವನ್ನು ನಾವು ಮಾಡಿಕೊಂಡು ಆದಷ್ಟು ಅದನ್ನು ಸಂಗೀತದ ಈ ರಾಗದ ಮೂಲಕ ರಾಗದ ಪೂರ್ಣ ಸ್ವರೂಪವನ್ನು ಒಂದು ಎಸ್ಸೆ ರೂಪದಲ್ಲಿ, ಒಂದು ಪ್ರಬಂಧ ರೂಪದಲ್ಲಿ ವಿಸ್ತಾರ ಮಾಡುವುದೇ ನೆರವಲ್. ಅಚ್ಚುಕಟ್ಟಾದ ನಾಲ್ಕು ಸಂಗತಿ ಇಟ್ಟುಕೊಂಡು ಹಾಗೆ ಮಾತ್ರವೇ ನಿಗದಿತವಾದಂತಹ ಸಂಗೀತಿಗೆ ಮಾತ್ರ ನೆರವಲ್ ಹಾಡುವಂತಹದ್ದನ್ನು ರೂಢಿ ಮಾಡಿಕೊಳ್ಬೇಡಿ. ಆ ಕೀರ್ತನೆಯ ಪೂರ್ಣ ಸ್ವರೂಪದ ಭಾವವನ್ನು ಹೊರತರುವ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗಲೇ ಅದಕ್ಕೆ ನಾವು ಆ ಕೀರ್ತನೆಗೆ ಒಂದು ರೀತಿಯಾದಂತಹ ಒಂದು ಸ್ವಲ್ಪ ಮಟ್ಟಿನ ಒಂದು ಜಸ್ಟಿಸ್ ಅಂತ ಹೇಳ್ತೀವಲ್ಲ, ಅದು ಮಾಡಿದ್ವಿ ಅಂತ ಆಗತ್ತೆ. ಓಕೆ, ಒಂದನೇ ಕಾಲದಲ್ಲಿ ನಿಧಾನವಾಗಿ ನೆರವಲ್ ಮಾಡಿದ್ಮೇಲೆ ಎರಡನೇ ಕಾಲ ಗೊತ್ತೇ ಇದೆ ನಿಮಗೆ.

0: தனி நீ தனி தனி தனி தனி ப தனி சமரி மரி சரி மமரி சரி சரி சனி ரி சனி பப்ப மபத்த நிமரி மரி ரே மமரி சனி தனி நீ சனி தனி சனி தனி ப மபதனி சமரி மரி ரே மரி மரி சனி சமரி சனி ரி சரி சனி சனி தனி பதனி சமரி மரி தனி பாபரி சரி மபதனி சாதி மரி சனி தனி சரி மமரி மரி மணி பமரி சரி மபதனி சரி மரி சமரி ரே சனி மரி மரி.
1: சாமான்யவாங்கி ஸ்வர ஹாக்குவாக ಯಾವ ಸ್ವರದಿಂದ ಸಾಹಿತ್ಯ ಶುರುವಾಗಿರುತ್ತೋ, ಯಾವುದು ಎಡುಪು ಸ್ವರ ಅಂತ ಹೇಳ್ತೀವೋ, ಎತ್ತಿಗೆ ಆ ಸ್ವರದ ಹಿಂದಿನ ಸ್ವರದಲ್ಲಿ ನಿಲ್ಲಿಸಿ ಹಾಡುವುದು ಅಥವಾ ಮುಂದಿನ ಸ್ವರದಲ್ಲಿ ನಿಲ್ಲಿಸಿ ತಕ್ಷಣ ಸಾಹಿತ್ಯವನ್ನು ಶುರು ಮಾಡಿಕೊಳ್ಬೇಕು ಅನ್ನುವ ಒಂದು
2: ರೂಢಿ,
1: ಕಟ್ಟುನಿಟ್ಟಾದಂತಹ ಒಂದು ಅದಕ್ಕೆ ಒಂದು ಸಿದ್ಧಾಂತವೂ ಇದೆ, ಹಾಗೆ ಅದನ್ನು ಪಾಲಿಸ್ಕೊಂಡು ಬಂದಿರುವಂಥದ್ದು ಇದೆ. ಆದರೆ ಹಾಡುವಾಗ ಯಾವುದೇ ಸ್ವರದಲ್ಲಿ ನೀವು ನಿಂತ್ರುವೆ ಪದನಿ ಸಮರಿ ಮರಿ ಮಧನಿ ಸರಿ ಮರಿ ಮರಿ ಧನಿ ಸರಿ ಮರಿ ಸರಿ ಮರಿ ಮರಿ ರಿಸನಿ ಧನಿ ಬರಿ ಮರಿ, ನೀವು ಯಾವುದೇ ಸ್ವರದಲ್ಲಿ ನಿಂತರೂ ಆ ಸ್ವರದ ಸಾಹಿತ್ಯ ಶುರುವಾಗುವ ಎತ್ತುಗಳ ಸ್ವರಕ್ಕೆ ಜಂಪ್ ಮಾಡ್ತೀವಲ್ಲ, ಜಾರ್ತೀವಲ್ಲ, ಅಲ್ಲಿ ಅದನ್ನು ಹಾಡುವಂತಹ ಸಾಮರ್ಥ್ಯ ಇದ್ದರೆ ಯಾವ ಸ್ವರದಲ್ಲೇ ನೀವು ಅದನ್ನು ಸ್ವರವನ್ನು ಎಂಡ್ ಮಾಡಿ ತಕ್ಷಣ ನೀವು ಸಾಹಿತ್ಯವನ್ನು ತಗೊಳ್ಬಹುದು. ಆ ರೀತಿಯಲ್ಲಿದೆ. ಸಾಮಾನ್ಯವಾಗಿ ಯಾಕೆ ಹೇಳ್ತಾರೆ ಅಂದರೆ ಕಲಿತಾ ಇರ್ತಾರಲ್ಲ ಸಂಗೀತವನ್ನು, ಮೊದಲು ಸ್ವರ ಕಲ್ಪನಾ ಸ್ವರವನ್ನು ಹಾಡ್ಕುವಾಗ ಆ ಜಂಪ್ ಮಾಡುವುದು ಇದೆಲ್ಲ ಮಾಡಿದಾಗ ಜಂಪ್ ಮಾಡಿದಾಗ ಜಾರ್ ಬೀಳೋದು ಬಹಳ ಸಾಮಾನ್ಯ ಅಂತಲ್ವೇ, ಅದರಿಂದ ಅಭ್ಯಾಸವಾದ ಮೇಲೆ ಇದನ್ನೆಲ್ಲ ಹಾಕುವ ರೀತಿಯಲ್ಲೇ ಕಲ್ಪನಾ ಸ್ವರದ ಸಾಮರ್ಥ್ಯ ಕಲಾವಿದನ ಒಂದು ಇದಕ್ಕೆ ದ್ಯೋತಕವಾಗಿರುತ್ತೆ. ಸೊ ಅದರಿಂದ ಈ ರೀತಿಯಲ್ಲಿ ಬೇರೆ ಬೇರೆ ಸ್ವರಗಳಲ್ಲಿ ನಿಂತು ಹಾಡುವಂತಹ ಕಲ್ಪನಾ ಸ್ವರದ ಅಭ್ಯಾಸವನ್ನು ನೀವು ಮಾಡಿದ್ರೆ ಒಳ್ಳೆಯದು.
2: ಆಯಿತು ಗುರುಗಳು,
1: ಚೂರೇ ಚೂರು ರಾಗ ಹೇಳ್ಕೊಟ್ಬಿಡ್ತೀನಿ.
2: ಹಾಂ
1: ಆಯಿತಾ, 2 ನಿಮಿಷದಲ್ಲಿ ಯಾವುದೇ ರಾಗವನ್ನು ನೀವು ಶುರು ಮಾಡಬೇಕಾದ್ರೂ ಆ ರಾಗದ ಒಂದು ಪೂರ್ಣ ಆರೋಹಣ ಅವರೋಹಣದ ಆ ಸ್ವರಸ್ಥಾನಗಳನ್ನು ಮೊದಲಿಗೆ ಪರಿಚಯ ಮಾಡಿಕೊಟ್ಬಿಡ್ಬೇಕು ಸಭೆಗೆ.

ಫಸ್ಟ್ ಒಂದು ಫ್ರೇಸಲ್ಲಿ ನೀವು ಫಸ್ಟ್ ಇದರಲ್ಲೇನೆ ಪೂರ್ಣ ರಾಗದ ಆರೋಹಣ ಅವರೋಹಣವನ್ನೆಲ್ಲ ಸ್ವರಸ್ಥಾನಗಳನ್ನು ಪರಿಚಯ ಮಾಡ್ದಂಗಾಯ್ತು. ಆಡಿಯನ್ಸ್ಗೂ ಕೇಳೋರ್ಗೂ ಅದರಲ್ಲಿ ಡೌಟ್ ಇಲ್ಲ ರಾಗದ ಬಗ್ಗೆ, ನಿನಗೆ ಮೊದಲ ಹಾಡೋರಿಗೆ ಮೊದಲಿರಲ್ಲ. ಆಯ್ತು.

0: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ,
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
3: ಲಿಸನ್ ಟು ಹಿಂದೂಸ್ತಾನಿ ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ, ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾರು ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರು ಬಿಹಾಗ್.

0: ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶಹನಾಯಿ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶ

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಡಾ ವಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ಕುಮಾರ್. ವಾಣಿ ಸತೀಶ್ ತಮ್ಮ ಹಾಡುಗಾರಿಕೆಯನ್ನು ಮುತ್ತಯ್ಯ ಭಾಗವತರ್ ವಿರಚಿತ ಭುವನೇಶ್ವರಿಯ ರಚನೆಯೊಂದಿಗೆ ಆರಂಭಿಸುತ್ತಿದ್ದಾರೆ. ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you vocal rendition by Vani Satish. Accompanists are on the violin Vidwan Mysuru Ardayakar, on the mridangam Dr. V. Krishna and on the marching B.S. Arun Kumar. Vani Satish begins her vocal rendition with the composition of Muttayya Bhagavatar set to Mohana Kalyani Raga Aditala Bhuvaneshwariya.

ಇನ್ನೀಗ ಜಯಚಾಮರಾಜೇಂದ್ರ ಒಡೆಯರ್ ವಿರಚಿತ ಶ್ರೀ ಚಾಮುಂಡೇಶ್ವರಿ ಕನ್ನಡ ರಾಗ ಆದಿತಾಳದಲ್ಲಿದೆ. ಶ್ರೀ ಚಾಮುಂಡೇಶ್ವರಿ ರಿಟನ್ ಬೈ ಜಯಚಾಮರಾಜೇಂದ್ರ ಒಡೆಯರ್ ಸೆಟ್ಟು ಕನ್ನಡ ರಾಗ ಆದಿತಾಳ.

ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಪಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಡಾಕ್ಟರ್ ವಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ಬರೆದಿರುವ ವಳ್ಳಿ ಮನೋಹರನೆ, ಷಣ್ಮುಖ ಪ್ರಿಯರಾಗ ಆದಿತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಾಣಿ ಸತೀಶ್. ಅಕಂಪನಿ ಸಾರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಡಾಕ್ಟರ್ ವಿ ಕೃಷ್ಣ, ಅಂಡ್ ಆನ್ ದ ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ವಳ್ಳಿ ಮನೋಹರನೆ, ಸೆಟ್ ಟು ಷಣ್ಮುಖ ಪ್ರಿಯರಾಗ ಆದಿತಾಳ, ರಿಟನ್ ಬೈ ಬಳ್ಳಾರಿ ಎಂ ಶೇಷಗಿರಿ ಆಚಾರ್.

ಎಚ್ಚರದಲ್ಲಿ ನಡೆಮನವೇ ಪುರಂದರದಾಸರ ದೇವರನಾಮ ಮುಖಾರಿ ರಾಗ ಮಿಶ್ರ ಚಾಪುತಾಳದಲ್ಲಿದೆ. ವಾಣಿ ಸತೀಶ್ ಕನ್ಕ್ಲೂಡ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ. ಎಚ್ಚರದಲ್ಲಿ ನಡೆಮನವೇ ಸೆಟ್ಟು ಮುಖಾರಿ ರಾಗ ಮಿಶ್ರ ಚಾಪುತಾಳ.

ಇದುವರೆಗೂ ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಡಾಕ್ಟರ್ ವಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Vani Satish. Accompanies were on the violin Vidwan Mysore R. Dayakar, on the mridangam Dr. B. Krishna, and on the marching B. S. Arun Kumar. This program is

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ, ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೋಸಿನ್ ಖಾನ್, ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಚ್.ಎಸ್. ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಮೊದಲಿಗೆ ಕೇಳೋಣ ಸರಸೀರು ಹಾಸನ ಪ್ರಿಯೆ. ನಾಟರಾಗ ಆದಿತಾಳದಲ್ಲಿದೆ ಪುಲಿಯೂರು ದೊರೆಸ್ವಾಮಿ ಅಯ್ಯರವರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಅ ವೀಣಾ ರಿಸೈಟಲ್ ಬೈ ಶ್ರೀನಿವಾಸ ಪ್ರಸನ್ನ. ಹೀ ಈಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಎಚ್.ಎಸ್. ಕೃಷ್ಣಮೂರ್ತಿ, ಆನ್ ಘಟ ಬೈ ನಾ ಗುರುಮೂರ್ತಿ. ಶ್ರೀನಿವಾಸ ಪ್ರಸನ್ನ ಬಿಗಿನ್ಸ್ ಹಿಸ್ ವೀಣಾ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಪುಲಿಯೂರು ದೊರೆಸ್ವಾಮಿ ಅಯ್ಯ, ಸರಸೀರು ಹಾಸನ ಪ್ರಿಯೆ, ಸೆಟ್ಟು ನಾಟರಾಗ ಆದಿತಾಳ.

0: ಇನೀಗ ಬಿಲಹರಿ ರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ ನಾ ಜೀವಾಧಾರ.
1: ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ನಾ ಜೀವಾಧಾರ ಸೆಟ್ಟು ಬಿಲಹರಿ ರಾಗ ಆದಿತಾಳ.

0: ಈಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಾಮವ ಮೀನಾಕ್ಷಿ. ವರಾಳಿರಾಗ ಮಿಶ್ರ ಛಾಪು ತಾಳದಲ್ಲಿದೆ.
1: ನಾವು ಮಾಮವ ಮೀನಾಕ್ಷಿ ಸೆಟ್ಟು ವರಾಳಿರಾಗ ಮಿಶ್ರ ಛಾಪು ತಾಳ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನು ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ HS ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಓ ರಂಗಶಾಯಿ ಕಾಂಬೋಧಿರಾಗ, ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: Dear listeners, you are listening to a Veena recital by Srinivasa Prasanna. He is accompanied on the mridangam by HS Krishnamurthy, on ghata by Na Gurumurthy. Continuing the program, Srinivasa Prasanna now presents a composition of Tyagaraja, O Rangashayi, set to Kambhodiraga Adithala.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ HS ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾಗುರುಮೂರ್ತಿ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program you were listening to a Veena recital by Srinivasa Prasanna. He was accompanied on the Mridangam by HS Krishnamurthy, on Ghata by Na Gurumurthy. This Carnatic Classical Music Program is a contribution of
0: Akashavani
1: Bengaluru, Anytime Indian Music.

0: ಐ ಶ್ರೀ ಆತ್ಮಕೂರು ಡಿ ನಾರಾಯಣ, ನಿರ್ವಹಣ ಶ್ರೀ ಪಿ ಜೆ ಭಾಸ್ಕರ್.
1: ಯು ಆರ್ ಲಿಸ್ನಿಂಗ್ ಟು ಎ ಕರ್ನಾಟಕ ಇನ್ಸ್ಟ್ರೂಮೆಂಟಲ್ ಆನ್ಸಾಂಬಲ್. ದಿ ಆರ್ಟಿಸ್ಟ್ಸ್ ವರ್ ಶ್ರೀದ್ವಾರಂ ಸತ್ಯನಾರಾಯಣ ರಾವ್ ಅಂಡ್ ಶ್ರೀ ಬಿ ಎಸ್ ನಾರಾಯಣನ್ ಆನ್ ವಯಲಿನ್, ಶ್ರೀ ಮೇಡೂರಿ ಶ್ರೀನಿವಾಸ್ ಅಂಡ್ ಶ್ರೀಮತಿ ಕಾಜಾ ಸುಭಾಷಿಣಿ ಶಾಸ್ತ್ರಿ ಆನ್ ವೀಣಾ, ಶ್ರೀ ಪಿ ಜಯ ಭಾಸ್ಕರ್ ಆನ್ ಮೃದಂಗಂ, ಶ್ರೀ ನೇಮಾನಿ ಸೋಮಯಾಜುಲು ಆನ್ ಘಟಂ, ಶ್ರೀ ಕೇಶ್ಯಾಮ್

0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಸಮರ್ಪಣ.
1: ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಹೈದರಾಬಾದ್. ಫಾರ್ ರಾಗಂ 24/7 DTH, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.